ಸಾತಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದಿವ್ಯ ಹಾಲಾಮದೋದ್ವೇಲ ಹೇಳಾಲ ಸಚ್ಚಕ್ಷುರಾಂದೋಳನ ಶ್ರೀ ಸಮಾಕ್ಷಿ.

ಅವಳಿ ಸ್ಮೇರ ಚಾರುಸ್ತನ ಅಭೋಗ ಭಾರ ನಮನ್ ಮಧ್ಯ ಬಲ್ಲಿ ಬಲಿಚ್ಛೇದ ವೀಚಿ ಸಮುದ್ಯತ್ ಸಮುಲ್ಲಾಸ ಸಂದರ್ಶಿತಾಕಾರ ಸೌಂದರ್ಯ ರತ್ನಾಕರೇ ಬಲ್ಲಕಿ ಭೃತ್ಕರೇ ಕಿಂಕರ ಶ್ರೀಕರೇ ಹೇಮ ಕುಂಭೋಪಮೋತ್ತುಂಗ ವಕ್ಷೋಜ ಭಾರಾವನಂ.